ಸುರೆಲೆಲ್ಲ ನಾದದ ಥೋಂತದ ಥೋಂತದ ಥೋಬಿನ ಯೋತ್ತರ ನೃತ್ಯರದೆ ಕೃತಕುಗು ಥೋಕುಗು ಥೋಗಡ ದಾತಿಗ ತಾಳಕು ತೂಹಲ ಗಾನರದೆ ಧುಕುಕುದು ಧುಕ್ಕಡ ಧಿಮಿತಿಮಿ ತತ್ವನಿ ಧೀರ ಮೃದಂಗನಿನಾದರದೇ